ಮಾಕಿ ದೂರು ಹಸುತ ಚೇತುಲು ಫೋನೆ ನಂಗಿಯಾ ಸೋಪ ದಿಯಾ ಸುಥಣಾ ನೆ ತೇಡ ಸಪ್ ರಂಗಿಯಾ ಚಿಟ್ಟಾ ಚಕ್ಕ.